ಇದು ಗುಮ್ಮುರಯ್ಯ ಉಡೆ ಪರಪರಿಸಿ ಉಯ್ಟ ಬೋಲೆ ಬೊತ್ತಡ್ಸಿರ ಕೂಡೆ ಗುಮ್ಮುರಯ್ಯ ಮಾರಿ ಕೇಳಿ ಗುಮ್ಮುರಯ್ಯ ಉಡೆ ಪರಪರಿಸಿ ಉಯ್ಟ ಬೋಲೆ ಬೊತ್ತಡ್ಸಿರ ಕೂಡೆ.